0: ಹಾಲುಣ್ಣೋಣ್ರಾ ಬರ್ಬಾದೆ ಐನೋಣ್ರ ನನ್ನ ಬೀಕುತ್ತವ
1: ತುಂಬಲಿಕ್ಕೆ
0: ಹೊಲ್ದಾರೌಲೆ ನೋಣ್ರ ನೀ ಕನ್ನ ಮುಂಡೋಣ್ರ ಈಗ ಬೀಕ್.